ದೇವದಂತ ಜಶನು ಉಪಜಾಯೋ ಆದಂತ ಏಕೈ ಅವತಾರ ಸೋಯಿ ಗುರು ಸಮಜೋ ಹಮಾರ ನಮಶಿಕಾರ್ಥ ಸಿಹಿ ಕೋ ಹಮಾರಿ ಸಕಲ ಪ್ರಜಾಜನ ಆಪ ಸವಾರಿ ಸೇವಕನ ಗೋ ಸೇವಕನು ಸುಖ ದೀಯೋ ಸತ್ರನ ಗೋಪಾಲ ಮೋ ಬದುಕೀಯೋ